ಅಂದ್ರೆ ಸ್ವಾಮಿ ಅಸುರ ಕವಿತ ಬಂದ ಸ್ವಾಮಿ ಅಸುರ ಕವಿತ ಬಂದ ಸ್ವಾಮಿ ಅಸುರ ಕವಿತ ಬಂದ ಸ್ವಾಮಿ ಅಸುರ ಕವಿತ ಬಂದ ಸ್ವಾಮಿ ಅಸುರ ಕವಿತ ಬಂದ ಸ್ವಾಮಿ ಅಸುರ ಕವಿತ ಬಂದ ಸ್ವಾಮಿ ಅಸುರ ಕವಿತ ಬಂದ ಸ್ವಾಮಿ ಅಸುರ ಕವಿತ ಬಂದ ಸ್ವಾಮಿ ಅಸುರ ಕವಿತ ಬಂದ ಸ್ವಾಮಿ ಅಸುರ ಕವಿತ